ಸೃಜಂತಿ ಸಹದಸ್ಮಿಕ್ ಚಾರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕಟಕ್ ಪ್ಲಸ್ ದಿಲ್ತಾಕ್ ಸ್ಟುಡಿಯೋ ಘಡಿರೆ ಸಮಯ ಬರ್ತಮಾನ ಸಂಧ್ಯಾ 6:30 ಸಮಸ್ತ ಶುಭ ಸಂಧ್ಯಾರ ಅಭಿವಾದನ ಸಹಿತ ಆರಂಭ ಕರುಛು ಭಕ್ತಿ ಗೀತರ ಕಾರ್ಯಕ್ರಮ ಆರಾಧನಾ